ನಿಸತ ಜನುಧಿ ಪಮ ಜನು ದಸ ನಿಸತಧಿ ಮಪತ್ತನಂತೋ ನಿಸತ ಜನುಧಿ ಪಮ ಜನು ದಸ ನಿಸತಧಿ ಮಪತ್ತನಂತೋ ನಿಸತ ಜನುಧಿ ಪಮ ಜನು ದಸ ನಿಸತಧಿ ಮಪತ್ತನಂತೋ ನಿಸತ ಜನುಧಿ ಪಮ ಜನು ದಸ ನಿಸತಧಿ ಮಪತ್ತನಂತೋ ನಿಸತ ಜನುಧಿ ಪಮ ಜನು ದಸ ನಿಸ